0: ಶಾಂತ ಕೊಡಿ ಬಡ್ಡಿ ಬಡ್ಡ ಪಾರ್ತಿ ಮರ್ತ
1: ಸಬ್ ಕಿಶ ತೇರೇ ಬಸ ತೇರಾ ಕರ್ಪಲಾ
0: ತೇರೇ ಕರ್ ಆನಂದ ವಧಾಈ ತುದ ಕರ್ ಮಾನ ಮಹತ್ತಾ ತೇಜ ಅಪ್ನಾ ಆಪ ಜರ ಸರ್ವ ಕಲಾ ಭರಪೂರ ದಿ ಸಜತಾ ನಾನಕ ದಾಸನ ದಾಸ ತುದೇ ಅಗೇ ಬಿನವತಾ
1: ಸ್ಲೋಕ ಪವನ ಗುರು ಪಾಣಿ ಪಿತಾ ಮಾತಾ ತರ್ತ ಮಹತ್ ದಿವಸ ರಾತ ದಾಯಿ ದಯಾ ಖೇಲೇ ಸಗಲ ಜಗತ್ ಚಂಗಿಯಾ ಬುರಿಯಾ ಬಚ ತರ ಮಹದೂ ಕರಣೀ ಕನ್ನಡಕ ದೂರ ಜಿನ್ನೀ ನಾಮ ತ್ಯಾಯಾ
0: ಸಕತ್ ಕಾಲ ನಾನಕ ತೇ ಮುಖೀ ಉಜಲೇ ಕೇತೀ ಸುಪੀ ಜಿನ್ನೀ ನಾಮ ತ್ಯಾಯಾ ಗಏ ಮಸಕತ್ ಕಾಲ ನಾನಕ ತೇ ಮುಖ ಉಜಲೇ ಕೇತೀ ಛುಟ್ಟೀ ನಾಲ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತೇ
2: ಬೋಲೋ ಜೀ ವಾಹಿಗುರು ਇੱਕ ਓਅੰਕਾਰ ਵਾਹਿਗੁਰੂ ਜੀ ਕੀ ਫਤਿਹ।